0: ಸನಿದ ಸನಿದ ಪಟ್ಟಿದನಿ ಪದ ಪದ ಮಗಮಪಾದ ನೀರಿದ ನಿಧನಿದ ಮಗರಿ ಸರಿ ಗಮ ಪದ ನಿಧಿ ಸರಿ ಗರಿದ ನಿಧ ಮಮ ಬದಲಿ ಸರಿ ನಿಧನಿದ ಮಮ ಗಮ ಬದಲಿದ
1: ಸತಿ ಮಿತ ಜುನ್
0: ನಿಜ ಸರಿ ಸರಿ ಸರಿ ಸರಿ ಗಾ.